ಸಿಎಂಐಗಿದಮಗ್ತ ಮನಂದು ಇಲ್ಲಿ ಬಂಗ ಬೋಂಗ್ ಚರೆ ಪೀಸೆ ಪಿರಂಲಬಕ್ಕು ಇಚಿಯಂಗಿ ಬಂಗೋ ಇದು ನಿಂತಾವು ಕೊರೋ ನೊಂಗಾ ನಕ್ರವಿ ಆಪಲೆ ಮಪೋಕ್ಪಿ ನಮೋಂಬು ಲಕ್ಷಿನ್ ಬಿರೋಗಬ ನಮೋಂ ಲೈಬಕ್ ಟಿವಿ ದಿ ತೈಬಂಗ್ ಮಾಲಂಗ್ ಪಾನ್ಸಿದ ಹಿಂಗ್ ಜನಿಂದ್ರೆ ನೇ ಫಲೇ.

ಆಕಾಶವಾಣಿ ಇಂಫಾಲ್ ಗೆ ಮೆಗಾಹರ್ಸ್ ಚಾಮಗೋಮ್ ದಸಿಮಾದ ಸಂದೋಕ್ಚರಿಬ ಎಫ್ ಎಂ ಸಂಗೈ ಚನಲ್ ಗಿನಿ ಅದುಮ್ನ ಥೊರಮ್ ತಾಬಿರಿಬಸಿ ಹೌಸಿ ಪುಂಫಮಸ್ತ ತಾಬಿರಿಬಸಿಂ ಕಿ ತಂಬಕ್ತ ಬುದುನ ಲಾಪ್ಚರಿ ಮಣಿಪುರಿ ಫಿಲ್ಮ್ ಮಿಸೈಗಿ ಖುದೋಲ್ ನೌಜರಿಬಿ ಅಹ್ಯಾಕ ಇಫಮ್ದ ತಂಬಿರಂ ಕಿನು ನುಂಗ್ಸಿಗಿ ಮೈಚಾಕ್ ಥಮೋಯ್ ಖಂಗ್ಬಿಬ ಮಹಾಕಿ ಮಕಾದ ಇನಿಂಗ್ ತಮ್ನ ಸಜ್ಜಗೆ ಪಲೇಂ ಪಂಥೌ ನಾಗ್ದ ಲೈಸಾ ತಮ್ಜಕಿಗೆ ಅಹ್ಯಾಕ್ತಿ

ರಥಜಾತ್ರಾದ ಇಬುಂಗೋನ ಲೊಯ್ನರಿ ಬಸಿ ಮಯಾಂಬು ಬಲಭದ್ರ ಅಮದಿ ಮಸನ್ ಇಬೇಮ ಸುಭದ್ರಾನಿ ಇಬೇಮ ಲಕ್ಷ್ಮೀದಿ ಥಂಬಿರಂಗೆ ಥೌದೌಸಿದ ವಾರೌರಬಿ ಇಬೇಮನ ಅಸಾವು ಬಗಲೊಯ್ನನ ಮರಿನಿ ಸುಭನುಮೆತ್ತ ಗುಂದಿಸಾ ಮಂದಿರ್ ತಾ ನಮಬುಂಗೋಬು ದರ್ಶನ್ ತೌಬಲೇನಿ ಮಸಿಬು ಹರಿ ಪಂಚಮಿ ಅದುಗ ಐಕೋಯ್ನ ಲಕ್ಷ್ಮೀ ಕೈಥಿಯಲ್ ಕಾಬ ಕೌನರಿ ತರಾನಿ ಸುಬ ಇಬುಂಗೋನ ಹಲಪ್ಪ ನುಮಿತ್ಪುನ ಕಾಂಗ್ಲೇನ್ ಹಾಯ್ನ ಖಂಗ್ನರಿ ನುಂಗಾಯಿರಬ ಅನಿಗಿ ಲೀಲಾನಿ ಇಬುಂಗೋನ ಹಲಕ್ಲಬ ಮತಂದದಿ ಇಬೇ ಮನ ಥೋಂಗ್ ಹಾಂಗು ಯಾದ್ರಿ ಮಮೈದ ಇಬುಂಗೋನ ಕನ್ನ ಹಾಯ್ಜಬದಗಿ ಥೋಂಗ್ ಹಾಂಗ್ದೋಗ್ಲಕ್ಲಗ ಮಂದಿರದ ಸಂಹನ್ಕಿಬ ಲೀಲಾಸಿಬು ಲಕ್ಷ್ಮೀ ನಾರಾಯಣ್ ಭೇಂದ್ ಕೌದುನ ಕಾಂಗ್ಲೇನ್ ನುಮಿತ್ತ ಮನಾಯ್ಸಿನ ಇಬುಂಗೋ ಇಬೇಮ ಅನಿಗಿ ಮಹುತ್ ಸಿಂಧುನ ಅವಾಯ್ ಅಖುಂ ತೌನದುನ ಇಸೈ ಸತಿ

ತಾವೀರಿ ಜಂತ್ರ ಸಂಗೀತ ಉಯ್ನಾಮ್ ಗೀತ್ ನೋಂಗ್ಬ ಗಿತಾರ್ ಮಕ್ಕಳ ಮಥಲ್ಗೆ ಥೊರಂ ಕ್ಯಾ ಸಂದೋಕ್ತನ ತಹಂಜರಿಬ ಅಸಿ ಆಕಾಶವಾಣಿ ಫಾಲ್ಗಿ ಎಫ್ ಎಂ ಸಂಗಾಯ್ ಚನೆಲ್ ದಿಗಿನಿ ಹೌಸಿಕ್ ಪುಂಪ ಮಸೀದ ಟ್ರಾಫಿಕ್ ಕಂಟ್ರೋಲ್ ಪೊಲೀಸ್ ವಿಂಗ್ಗೆ ಕಂಟ್ರೋಲ್ ಅಮ್ದಗಿ ಪಿಬಿರಕ್ಪ ಚೆರೋಲ್ ಅಮಗಿ ಮತ್ತುಂಗಿನ ಇಂಫಾಲ್ ಸಿಟಿಗೆ ಮರುವಿಬ್ಬ ಟ್ರಾಫಿಕ್ ಜಂಕ್ಷನ್ಸಿಂದ ಲೇರಿಬ ಟ್ರಾಫಿಕ್ಗೆ ಬೋಲುಂ ಮಯಾಮ್ದ ನಿಂಗ್ಸಿಂಗ್ಜರಿ ಕೊನು ಮಮಾಂಗ್ ಜಂಕ್ಷನ್ಗೆ ಹೋಯ್ನ ಚೆಕೊಂಡೊಮ್ದಿಗೆ ಲಾಕ್ಲಿ ಬಲಂಬಿ ಸಂಜೆನ್ ಥೋನೊಮ್ದಿಗೆ ಲಾಕ್ಲಿ ಬಲಂಬಿ ಮಯ ಒಯರಪ್ ಚಿಲಿ ಹೈನ ತಾಕ್ಪಿರಪ್ಪನಿ ನಿಟಪಾಯ್ ಚುಟೇಕಿ ಹೋಯ್ನಸು ಪೋಸ್ಟ್ ಆಫೀಸ್ ರೋಮ್ದಿಗೆ ಲಾಕ್ಲಿ ಬಲಂಬಿ ವೆಸ್ಟರ್ನ್ ಗೇಟ್ ಕಂಗ್ಲಾ ರೋಮ್ದಿಗೆ ಲಾಕ್ಲಿ ಬಲಂಬಿ ಅಮದಿ ವೆಸ್ಟರ್ನ್ ಗೇಟ್ ಕಂಗ್ಲಾ ಜಂಕ್ಷನ್ಗೆ ಹೋಯ್ನಸು ನಿಟಪಾಯ್ ಚುಟೇಕ್ ರೋಮ್ದಿಗೆ ಲಾಕ್ಲಿಬ ಫ್ಲೈ ಓವರ್ ರೋಮ್ದಿಗೆ ಲಾಕ್ಲಿ ಬಲಂಬಿ ಮಯ ಒಯರಪ್ ಚಿಲಿ ಹೈನ ತಾಕ್ಪಿರಪ್ಪನಿ ಕೈಸಾಂಪ ಜಂಕ್ಷನ್ಗೆ ಹೋಯ್ನಸು ವಹೆಂಬಂ ಲೆಕ್ಕಾಯ್ದಿಗೆ ಲಾಕ್ಲಿ ಬಲಂಬಿ ಅಮದಿ ನಿಟಾಯ್ ಪಾಚು ಥೇಕ್ ರೋಮ್ದಿಗೆ ಲಾಕ್ಲಿ ಬಲಂಬಿ ಎಸಿ ಮಯ ಒಯರಪ್ ಚಿಲ್ಲಿ ಹೈನ ತಾಕ್ಪಿರಪ್ಪನಿ ಅಥೋಪ ಜಂಕ್ಷನ್ ಸಿಂಗ್ದಿ ನಾರ್ಮಲ್ ಒಯ್ನ ಅದುಮಕ್ ಚಟ್ನರಿ ಹೈನ ತಾಕ್ಪಿರಪ್ಪನಿ ಅಕೋಯ್ನ ಟ್ರಾಫಿಕ್ಗೆ ರೂಲ್ ಗಾಕ್ನ ಚಟ್ಮಿನ ಸಿ ಹೈಬ ವಾಪಮ್ ಅಸಿ ಥಂಜರಗ ಮತಾಂಗ್ ಚಿದ ಟ್ರಾಫಿಕ್ ಅಪ್ಡೇಟ್ ಪೀಬ ಲೋಯ್ಚರಿ.

0: ತಾವಿರುವ ಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚಾನೆಲ್ ದಿಗಿನಿ ಹೌಸಿ ಮಯಾಮಗಿದಮಕ್ ಪೂದುನೆ ಲಾಕ್ಚರಿ ಚಯೋಲ್ಗಿ ಮಪಾವ್ ಪೂಬ ಥೌರಂ ಚಯೋಲ್ ಸಿದ ಥೌರಂ ಖೋಮ್ಜಿನ್ ಬಮದಿ ಥೌರಂ ಲಾಂಥೋಕ್ ಪಿರಿಬ ತಂಫಾಮನಿ ಲುಕ್ರಾಮ್
1: ಹೌಕಿಬಾ ಜುಲೈಗಿ ತಾಂಗ್ 13 ಇಂಗೆನ್ ಥಾಗಿ ನಿನಿ ಪಾನ್ಬ ಸಗೋಲ್ ಸೆ ನುಮಿತಗಿ ಹೌದುನ ಸಥರಕ್ಪ ಶ್ರೀ ಶ್ರೀ ಜಗನ್ನಾಥ್ ಬಲ್ಲಭದ್ರ ಸುಭದ್ರಗಿ ರಥ ಜಾತ್ರಾ ಕಾಂಗ್ ಚಿಂಬಗಿ ಥೌರಂ ನಶಿ ಪೂರ್ಣ ಜಾತ್ರಾ ಕಾಂಗ್ಲಿಯನ್ ಒಯ್ದುನ ಲೋಯ್ಶಿನ್ಕರಿ ಶ್ರೀ ಶ್ರೀ ಗೋವಿಂದದಗಿ ಹೌದುನ ಲೈಕಾಯ್ ಲೈಕಾಯ್ದ ಕಾಂಗ್ ಚಿಂಬ ಮಾಂಡಬ್ ಮಂದಿರ್ ಕಯಾದ ಕಾಂಗ್ ಪಾಲಿ ಖುಬಾಕ್ ಇಸೈ ಜಯದೇವ್ ಚೋಂಗ್ಬ ಥೌರಂ ಕಯಾಗಲೋಯ್ನ ಶ್ರೀ ಶ್ರೀ ಜಗತ್ ಬೋಂಧುಗಿ ಮಿಂಖೈ ಸಕ್ ಸೋನ್ಬನ ಮಪುಂಗ್ ಒಯ್ಕಿ ನೋಂಗ್ಸು ಲೇಪ್ತನ ಸೂಖಿಬನ ಸೇಂಬ ಇಕುಯ್ ಕುಯ್ದ್ರಿಬ ಯಾವ್ನ ಮಣಿಪುರ್ಗಿ ಲಂಬಿ ಸೋರೊ ಖರದಿ ಲೈಖೋಮ್ ಲೈನಾಂಗ್ನ ಪಿಕ್ ಥನ್ಕಿ ಗಣತಂತ್ರ ಸತ್ಪ ಲೈಬಾಕ್ತ ಮಿಯಾಮ್ಗಿ ಲೈಂಗಾಕ್ ಲೈಬನ ಲೈಬಾಕ್ಗೆ ಸಾಖತ್ ಥೌರಾಂಗ್ ಕಯಾದ ಮಿಯಾಮ್ಗಿ ಥೌದಾಂಗ್ ಅಸುಕಿ ಮತಿಕ್ ಚಾವಿ ಹೈನೈ ಸಹಿ ಕುದಿಂಗಿ ಸೇಮ್ಲಿಬ ಲಂಬಿ ಥೋಂಗ್ಸಿಂಗ್ ಕುಂಗಿ ನೋಂಜು ಥಾ ಮತುಂಗ್ದ ಸೇಮ್ಲಬದಿ ಮತಂ ಸಾಂಗ್ನ ಸತ್ಪ ಗಂಬ ಯಾಯ್ ಹೈಬಗಿ ವಾಖಲೋನ್ ಪ್ರಜಾ ಅಮ ಒಯ್ನ ಲೈಂಗಾಕ್ ಪಾಯ್ದಿಬ ಸಿಲ್ಲಿ ಲಾಂಗ್ಲಿಬ ಸಿಂಗ್ದ ಯೌಹನ್ಬ ಗಮ್ಲಬದಿ ಇದಂದ ಮಸಿಗಿ ಲಂಬಿ ಥೋಂಗಿ ಫಿವಂ ಖರ ಮಖೈದಿ ಫಗತ್ಪ ಗಂಬ ಯಾಯ್ ಹೈಬ ವಾಖಲೋನ್ ವಾಫಂ ಮಸಿಗಲೋನ್ಯನ ನಸಿ ಅಮುಕ್ ಪೂಜರಗ್ಲಿ ಆಕಾಶವಾಣಿ ಇಂಫಾಲ್ಗಿ ಸಂಗಾಯಿ ಚೆನೆಲ್ಗಿ ಲಾಕದೌರಿಬ ಚಯೋಲ್ಗಿ ಮಪಾವು ಪೂಬ ಥೌರಂ ಚಯೋಲ್ ಸಿದ ಪುಮ್ನಮಕ್ಪು ಖುರುಂಜರಿ ಪಂಗ್ಲಬ ತೈಬಂಗ್ ಮಪೋಕ್ ಒಯ್ಬನ ಅಚುಂಬ ಅಸೇಂಬ ಮಸಕ್ ಖಂಗ್ದನ ಕಂಗಾವ್ನರಬ ಮತಂ ಕಯಾದ ತೈಬಂಗ್ ಸೇಂಬಿಬ ಮಪು ಮಹಾಕ್ನ ಕರಿಗುಂಬದ ಮೈ ಕರಿಗುಂಬದ ಇಸಿಂಗ್ ಕರಿಗುಂಬದನ ಮುಕ್ ನುಂಗ್ಸಿಟ್ಗಿ ಮಸಕ್ ಲೌ ಕರಿಗುಂಬ ಮತಂದನ ಅಮುಕ್ ಮಿಯೋಯ್ಬಿಗಿ ಮಸಕ್ ಒಯ್ನ ಅವತಾರ್ ಭಾವುಬ ತೌವಿದುನ ಅಪಾಂಬ ಕಲಕ್ಪ ಮಿಹೌಬ ನಾಪಲ್ ಕಯಾನ ಥುಮತ್ತು ನಮಾಂಗ್ಲಗದಬ ತೈಬಂಗ್ ಮಾಲೆಂಬು ಹೇಗ್ ಹೇಗ್ ಕನ್ಬಿ ಮಿಯೋಯ್ಬ ಅಯ್ಕೊಯ್ನಸು ವಾರಕ್ಲಬ ಮಿಕುಪ್ ಕಯಾದ ಸೇಂಬಿಬ ಮಪು ಮಹಾಕ್ಪು ಹೇಗ್ ಹೇಗ್ ನಿಂಗ್ಸಿಂಜೈ ತೊಂಗಾನ್ ತೊಂಗಾನ್ಬ ಸಕ್ಲೋಂದ ಲೈಬಿದಿಬ ಸಕ್ ಊದಬ ಮಹಾಕಿ ಮಿಂಖೈಬು ಸಕ್ ಸೋಂಜೈ ಮೀನದಿ ಹೈನೈ ನಂಗ್ಬು ನನಿ ಮಾಖನ್ ಹುರಾನ್ಬ ಬ್ರಜಗಿ ಕನಹಾಯ್ ಲೈಕಾಯ್ ವಾಥೋಕ್ ಒಯ್ಯನ್ಬ ನಂದಗಿ ಮಸಾನಿ ಸೈಸಕ್ಪಿ ಸೋಂಗ್ಥಾಮ್ ಕಮಲಾಗಿ ಖೊಂಜೆಲ್ದ ಬಿಜಯಂತ ಕುಮಾರ್ ಶರ್ಮನ ಸೇರಿಂಗ್ಬ ಲೈಸೋಲಿಸೇ ಸಿ ಹಯಿಂಗ್ ಅಯುಕ್ ಯಕಾಯ್ ರೂಲ್ದ ತಾಬ ಫಂಬಿಗೆ